0: ಹಚ್ಚಿಕೊಂಡು ಜಾಬಿಲ್ಲಿ ದಾಚಲೇನಿ ಪಲಚಮಗ್ಗುಲು ನೀವೆಲ್ಲೂ ವಾಪಲೇನಿ ಪಡುಚು ಕೊಂಗುಲು ಅಂಚುಲ್ಲೋ ಅಂದಾಲು ಗತ್ತ ಕಾಯಲಾಡಿಸ್ತೇ ಮಂಚುಲ್ಲೋ ಎಂಡಲ್ಲೋ ಪುಚ್ಚ ಪೂಲು ಪೂಯಿಸ್ತೇ
1: ಏನ್ ಚೇಸುಕೊಂಡ